0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
2: Welcome to today's devotion music program. Dear listeners, in today's program, let us begin the program with a composition of Kanakadasa rendered by R. Suchetan. Agnanigala Koodi Adhika Snehakkinta.

0: ಕಲಿಯುಗದೊಳು ಹರಿನಾಮವನೆನೆದರೆ ಪುರಂದರದಾಸರ ಒಂದು ರಚನೆ ಎಂ ಎಸ್ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವನೆನೆದರೆ ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಎಸ್ ಶೀಲಾ.

0: ಎಲ್ಲಿ ಮಾಯವಾದನೆ ರಂಗಯ್ಯನು. ವ್ಯಾಸರಾಯರ ದೇವರ ನಾಮ. ಆರ್ಯ ರಮಾಮಣಿ, ಬಿಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ಯ ರಮಾಮಣಿ, ಬಿಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಎಲ್ಲಿ ಮಾಯವಾದನೆ ರಂಗಯ್ಯನು.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ ಸಂಗ್ ಬೈ ನಾಗವಲ್ಲಿ ನಾಗರಾಜ್, ತುಪ್ಪದ ಸವಿಗೆ ಅಲಗನೆಕ್ಕುವ.

0: ಹರಿದಾಸನ ಆದರೆ ಹೇಗಿರಲಿಬೇಕು ವಿಜಯದಾಸರ ರಚನೆ ಇದು ವಸಂತ ಮಾಧವಿ ಹಾಡಿದ್ದಾರೆ
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ ಹರಿದಾಸನಾದರೆ ಹೇಗಿರಲಿ ಬೇಕು ಸಂಗ್ ಬೈ ವಸಂತ ಮಾಧವಿ

0: ಹಕ್ಕಿಯ ಹೆಗಲೇರಿ ಬಂದ ಬಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳಾ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದ ಬಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಾಂಗ್ ಬೈ ಎಂಆರ್ ಮಂಜುಳಾ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೋಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotional music program. This program was a contribution of
2: Akashvani Bengaluru.
1: Anytime Indian Music.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
4: ನಮಸ್ಕಾರ ಮೇಡಮ್.
5: ನಮಸ್ಕಾರ ಅಂಜನಾ. ಇವತ್ತು ಕೊನೆ ಚರಣ.
4: ಸರಿ ಮ್ಯಾಮ್,
5: ಕಲಿಬೇಕು ನಾವು. ಅದನ್ನ ಕೊನೆ ಚರಣನ ಬರ್ಕೊಂಡು ಬಿಡ್ತೀಯ ಮೊದಲು?
4: ಸರಿ ಆಯ್ತು ಮ್ಯಾಮ್,
5: ಬರ್ಕೊಂಡ್ಬಿಡು. ಪ್ರಾಣೇಶ
4: ಇದರಲ್ಲೇ ನಾಮಾಂಕಿತ
5: ಬರುತ್ತಲ್ವಾ? ಯಾವಾಗ್ಲೂ ಕೊನೆ ಚರಣದಲ್ಲಿ ನಾಮಾಂಕಿತ ಬರುತ್ತೆ. ಅದನ್ನ ಎಲ್ಲ ಕಡೆ ನಾವೀಗ ಒಂದು ದಾಸ ಸಾಹಿತ್ಯನ ಹಾಡ್ಬೇಕಾದ್ರೆ ಒಂದು ಭಕ್ತಿಯಿಂದ ಹಾಡ್ತಿರ್ತಾರೆ. ಒಂದೊಂದ್ಸರಿ ಸಮಯ ಇರೋದಿಲ್ಲ, ಅವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಕೊನೆ ಚರಣನ ಹಾಡಿ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಅದು ಅವ್ರಿಗೆ ದೇವ್ರಿಗೆ ಸಮರ್ಪಣೆ ಆಯ್ತು ಅಂತ ಅರ್ಥ. ಯಾಕಂದ್ರೆ ಅಂಕಿತ ಬರೋದು ಕೊನೆ ಇದ್ರೊಳಗೆ. ಅದೇ ರೀತಿ ಇದು ಒಂದು ಅಭ್ಯಾಸ ಅದು ಇಷ್ಟೇ. ಈಗ ಕೊನೆ ಚರಣ. ಪ್ರಾಣೇಶ ವಿಠಲನ,
4: ಪ್ರಾಣೇಶ ವಿಠಲನ
5: ಮಾನಿನಿ
4: ಮಾನಿನಿ
5: ಎನ್ನಯ್ಯ
4: ಎನ್ನಯ್ಯ
5: ಎನ್ನಯ್ಯ
4: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ
5: ಹೀನತೆ
4: ಹೀನತೆ
5: ಹೀನತೆ ಎಣಿಸದೆ
4: ಎಣಿಸದೆ
5: ಹೀನತೆ ಎಣಿಸದೆ
4: ಹೀನತೆ ಎಣಿಸದೆ
5: ಕರುಣಿಸು
4: ಕರುಣಿಸು
5: ಮತಿಯ
4: ಮತಿಯ
5: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ
4: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ ಹೀನತೆ ಎಣಿಸದೆ ಕರುಣಿಸು ಮತಿಯ.
5: ಇದು ಕೊನೆಯದು. ಮೊದಲೇ ಎರಡು ಇವನ್ನ ಸ್ವಲ್ಪ ಓದ್ಬಿಟ್ರೆ, ಸಾಹಿತ್ಯ ಓದ್ಬಿಟ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಏನು ಬರ್ಕೊಂಡಿದೆ ಅಂತ. ಪಲ್ಲವಿ ಮತ್ತೆ ಇವನ್ನೆಲ್ಲ ಓದ್ಬಿಟ್ರೆ ಒಳ್ಳೆ.
4: ಸರಿ ಮೇಡಮ್. ಪಲ್ಲವಿ ಕಾಯೆ ನಿನ್ನ ಪದ ತೋಯಜ ಕೆರಗುವೆ
5: ಓಕೆ
4: ಮಾಯ ದೇವಿ ಹರಿ ಕಾಯನಿ ವಾಸೆ
5: ಓಕೆ

0: ಇದು ಪಲ್ಲವಿ ಆಯ್ತು.
1: ಪಲ್ಲವಿ ಹೌದು.
0: ಮೊದಲನೇ ಚರಣ ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ
1: ಸರಿ
0: ಕದ್ದ ಮಜಾಲಯೇ ಭದ್ರೇಶ್ ಭದ್ರ ಶರೀರೆ
1: ಭದ್ರ ಶರೀರೆ ಮೊದಲನೇ ಚರಣ
0: ಕದ್ದ ಮಜಾಲಯೇ ಭದ್ರ ಶರೀರೆ
1: ಸರಿ
0: ಸರಿ ಇದೆಯಾ
1: ಸರಿ ಸರಿ ಇದೆ.
0: ಎರಡನೇ ಚರಣ ಓದ್ತೀನಿ ಇಂಗಳಲಾತ್ಮಜೆ ಅಂಗನೆ ಕುಲಮಣಿ ರಂಗನ ಪದ ಕಂಜ ಭೃಂಗೆ ಸರೋರುಹೆ.
1: ಸರಿ ಎರಡನೇ ಚರಣ. ಸರಿ ಮೂರನೇದಂತೂ ಈಗ
0: ಈಗ ಬರ್ದಿರೋದು ಓದ್ತೀನಿ. ಮೂರನೇ ಚರಣ ಪ್ರಾಣೇಶ ವಿಠಲನ ಮಾನಿನಿ ಎನ್ನೆಯ ಹೀನತೆ ಎಣಿಸದೆ ಕರುಣಿಸು ಮತಿಯ.
1: ಸರಿ ಕರೆಕ್ಟ್ ಆಗಿದೆ.
0: ಸರಿ ಇದೆಯಾ ಮೇಡಮ್?
1: ಕರೆಕ್ಟ್ ಅಲ್ಲ ಕರೆಕ್ಟ್ ಆಗಿದೆ. ಇದು ಮೂರನೇ ಚರಣ. ಇದ್ರ ಅರ್ಥ ಏನು ಅಂದರೆ ಪ್ರಾಣೇಶ ವಿಠಲ ಅಂದರೆ ಮೊದಲೇದು ಪ್ರಾಣೇಶ ಅನ್ನುವಂಥದ್ದು ಅವರ ಅಂಕಿತ ಪ್ರಾಣೇಶ ದಾಸರದು. ವಿಠಲ ಎಲ್ಲ ದಾಸರು ವಿಠಲನ್ನೇ ಒಂದು ತಮ್ಮ ಆರಾಧ್ಯ ಮೂರ್ತಿ ವಿಠಲ ಪಂಡರ್ಪುರ ವಿಠಲ ಅಂತಿದೆಯಲ್ಲ ಆ ಒಂದು ದೇವರನ್ನೇ ಎಲ್ಲರೂ ತಮ್ಮ ಆರಾಧ್ಯ ಮೂರ್ತಿಯನ್ನಾಗಿ ಇಟ್ಕೊಳ್ಳಿ ಎಲ್ಲ ದಾಸರು ಯಾರಾದರೂ ತಗೊಳ್ಳಿ ಅದಕ್ಕೆ ಅವರು ತಮ್ಮ ಒಂದು ಹೆಸರು ಅದ್ರ ಮುಂದೆ ವಿಠಲ ಅನ್ನುವಂಥದ್ದು ಯಾವಾಗಲೂ ಸೇರಿಸೇ ಇರ್ತಾರೆ. ವಿಠಲ ಅಂದ್ರೆ ವಿಷ್ಣು ಅಂತಾನೆ ಅರ್ಥ. ಆ ತರ ಎಲ್ಲ ಪುರಂದರ ವಿಠಲ ವಿಜಯ ವಿಠಲ ಗೋಪಾಲ ವಿಠಲ ಎಲ್ಲರೂ ಹಾ ವಿಠಲನ ಹೆಚ್ಚಾಗಿ ವಿಠಲನ ಆರಾಧಕರು ಎಲ್ಲರೂ. ಇಲ್ಲಿ ಪ್ರಾಣೇಶ ವಿಠಲನ ಮಾನಿನಿ ಅಂದ್ರೆ ಪ್ರಾಣೇಶ ವಿಠಲನ ಪತ್ನಿ ಅರ್ಧಾಂಗಿ ಹೆಂಡತಿ ಏನಾದರೂ ಅನ್ಕೋಬಹುದು. ಮಾನಿನಿ ಏನ ಹೀನತೆ ಎಣಿಸದೆ ಅಂದ್ರೆ ನನ್ನ ಎಷ್ಟೋ ತಪ್ಪುಗಳಿರುತ್ತೆ ನನಗೆ ಅಜ್ಞಾನ ಇರುತ್ತೆ ಅದನ್ನೆಲ್ಲ ಏನು ನೋಡಬೇಡ ನೋಡ್ದೇನೆ ನನಗೆ ಒಳ್ಳೆ ಬುದ್ಧಿ ಮತಿ ಅಂದರೆ ಬುದ್ಧಿ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಬೇಡ್ಕೊಂಡಿದ್ದಾರೆ. ಯಾಕಂದರೆ ಬೇರೆ ಏನು ಬೇಡ್ಕೊಂಡಿಲ್ಲ ನೋಡಿ ಅದು ಬೇಕು ಇದು ದಾಸರು ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊಂಡು ತುಂಬ ದೊಡ್ಡ ವಿಷಯ ಅಂತ ಅಲ್ವಾ. ಇದರೊಳಗೆ ನನ್ನ ತಪ್ಪುಗಳನ್ನೆಲ್ಲ ನೋಡ್ದೇನೆ ಎಣಿಸ್ಬೇಡ ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಇದ್ರೊಳಗೆ ಬೇಡ್ಕೊಂಡಿದ್ದಾರೆ. ಓಕೆ ಇದ್ರ ಮೊದಲು ಒಂದ್ಸರಿ ಕಲಿಯೋಣ ಕಲ್ತ್ಬಿಟ್ಟು ಆಮೇಲೆ ಎಲ್ಲ ಹಿಂದಿನ ತರಗತಿಯಲ್ಲಿರೋದನ್ನೆಲ್ಲ ಮಾಡ್ಕೊಂಡು ಸಾಂಗ್ ಮಾಡ್ಕೊಂಡ್ಬರೋಣ.

0: ಅರ್ಥ ಆಯ್ತಲ್ವಾ ಇದು ಕೂಡ ಎಲ್ಲಾ ಚರಣಗಳು ಒಂದೇ ರೀತಿಯಾಗಿದೆ ಇದೆ ಕೊನೆಯದೊಂದು ಚರಣ
1: ಚೆನ್ನಾಗಿದೆ
0: ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಡು ಇದನ್ನ ಕಾಯಿ ಅಂತಿದ್ದಲ್ಲಿ ಕೆಲವೊಬ್ಬರೆಲ್ಲ ತಾಯಿ ಅಂತ ಕೂಡ ಬಳಸಿದ್ದಾರೆ ಬೇರೆ ಬೇರೆ ಪುಸ್ತಕಗಳಲ್ಲಿ
1: ಸರಿ
0: ತಪ್ಪೇನಿಲ್ಲ ತಾಯಿ ಅಂತ ಕೂಡ ನಾವು ಅಲ್ಲಿ ಯೂಸ್ ಮಾಡ್ಬೋದು ಆದ್ರೆ ನಾನಿಲ್ಲಿ ಕಾಯಿ ಅಂತಾನೆ ಹಾಕಿದ್ದೀನಿ ಒಂದ್ಸರಿ ಫುಲ್ ಸಾಂಗ್ ಹಾಡ್ಕೊಂಡ್ಬರೋಣ ಆಮೇಲೆ ಅದರೊಳಗೆ ಏನೇನು ಮತ್ತೆ ಚೇಂಜಸ್ ಎಲ್ಲ ಏನೇನು ಮಾಡ್ಬೋದು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ ಇದನ್ನ ಸಮ್ ಮೇಲ್ ಕೂಡ ತಗೋಬೋದು ಆಫ್ಟರ್ ಬೀಟ್ ಅಂತ ಆ ಥರ ಕೂಡ

ಈ ಥರ ಬರುತ್ತೆ. ಇದರೊಳಗೆ ಸಾಕಷ್ಟು ಚೇಂಜಸ್ಸನ್ನು ಮಾಡ್ಕೋಬೋದು. ರಿಷಭ ಇದರಲ್ಲಿ ಸಾಗ ಮಧ ನಿಸ ಅಂತ ಹೋಗುತ್ತೆ. ರಿಷಭನ ಮಾಟ ಸ್ವಲ್ಪ ಸ್ವಲ್ಪ ನಾವು ಮಾಡಬಹುದು, ಇಲ್ಲ ಇದ್ರ ರಾಗದ ಇದ್ರ ಪ್ರಕಾರ ನಾವು ಸಾಗ ಮಧ ನಿಸ ಅಂತಲೇ ಹೋಗ್ತೀವಿ. ಆದರೂ ಕೂಡ ನಮ್ಮ ಇದಕ್ಕೆ ರಾಗ ಅಲ್ಲಿ ಭಾವನೆಗಳಿಗೆ, ಹಾಂ ಅಲ್ಲಿ ಭಾವನೆಗಳು ಯಾವ ಇರುತ್ತೆ ಸರಿಯಾಗಿ ಚೆನ್ನಾಗಿ ಅನಿಸಿದರೆ ನಾವು ಇದು ಮಾಡಿರ್ತಾರೆ. ಆದರೆ ಟೋಟಲಾಗಿ ನೋಡಿದ್ರೆ ಇದು ಹೇಗೆ ಸ್ವರಗಳು ವಿಸ್ತಾರ ಆಗುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ಇದನ್ನು ಸೋನಿ ಅಂತ ಹೇಳಿರ್ತೀವಿ. ಅಂದರೆ ಸಾಕಷ್ಟು ಚೇಂಜಸ್ ಇರುತ್ತೆ. ನಾವು ಎಕ್ಸಾಕ್ಟಾಗಿ ಆ ರಾಗದ್ದು ಹೇಗೆ ಹೋಗುತ್ತೆ ಹಾಗೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಸ್ವಲ್ಪ ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಇದೇ ರಾಗ ಅಂತ ಪರ್ಟಿಕ್ಯುಲರಾಗಿ ಹೇಳೋದು ಕಷ್ಟ ಆಗುತ್ತೆ, ಯಾವುದೇ ಆಗಲಿ ಲೈಟ್ ಇದರೊಳಗೆ.

ಮೂಮೆಂಟ್ಸ್ ಯಾವ್ದರ ಇರುತ್ತೆ ಆ ಥರ ನಾವು ನೋಡ್ಕೊಂಡು ಅಲ್ಲಿ ಮಾಡಬೇಕಾಗತ್ತೆ. ಒಂದೊಂದು ಸರಿ ತುಂಬ ಕಿವಿಗೆ ಇಂಪ ಅನ್ಸುತ್ತೆ ಆ ಸಮಯದಲ್ಲಿ. ಇಲ್ಲಿ ಕೂಡ ಇದೆ ಸಾಕಷ್ಟು ಸರ್. ಇದು ಮುಖ್ಯ ಸ್ವರಗಳನ್ನೆಲ್ಲ ನೋಡಿದ್ರೆ ದಿಸ್ ಇಸ್ ಸೋನಿ ರಾಗ ಇಷ್ಟ. ಇದ್ರೊಳಗೆ ಏನೇನು ಚೇಂಜಸ್ ಏನು ಮಾಡ್ಕೋಬಹುದು ಅಂತ ನಾವು ಹೇಳಿದೆಲ್ಲ ನಿಮಗೆ ಎಲ್ಲ ಚರಣದಲ್ಲಿ. ಅದೇ ಎಲ್ಲ ಅಂದರೆ ನೀವನ್ನ ಕೊನೆ ಒಂದು ಏನು ಬರುತ್ತಲ್ಲ ಚರಣ, ಕೊನೆ ಚರಣದಲ್ಲಿ ನೀವು ಸ್ವಲ್ಪ ಅಲ್ಲಿ ನಿಂತು ಆಲಾಪ ಆ ರಾಗದ ಆಲಾಪ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಾಡಿದರೆ.

0: ಇದನ್ನು ಇದೇ ರೀತಿ ಹಾಡಬೇಕು, ಅಭ್ಯಾಸ ಮಾಡ್ಕೊ, ಚೆನ್ನಾಗಿ ಇನ್ನು ಸುಂದರವಾಗಿ ಬರುತ್ತೆ.
1: ತುಂಬ ಚೆನ್ನಾಗಿದೆ ಮ್ಯಾಮ್, ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
5: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ. ಶುಭಾ ಸಂತೋಷ್ ಅವರಿಂದ ವೀಣಾ, ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್, ಪಕ್ಕವಾದ್ಯದಲ್ಲಿ ಮೃದಂಗ ರಂಜನಿ ಸಿದ್ಧಾಂತ್ ಅವರಿಂದ, ತಬ್ಲಾ ಸಾಥ್ ಗುರುಮೂರ್ತಿ ವೈದ್ಯ. ಮೊದಲಿಗೆ ಕೇಳಿ ಮೋಹನ ರಾಗ ಹಾಗೂ ರಾಗ್ ಭೂಪ್ ಮಿಶ್ರ ಛಾಪು ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಬೈ ಶುಭಾ ಸಂತೋಷ್, ಸಿತಾರ್ ಬೈ ಪ್ರಭೀರ್ ಭಟ್ಟಾಚಾರ್ಯ. ಅಕಂಪನಿಡ್ ಸಾರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್, ಆನ್ ದ ತಬಲಾ ಗುರುಮೂರ್ತಿ ವೈದ್ಯ. ಟು ಬಿಗಿನ್ ವಿತ್ ರಾಗ್ ಮೋಹನ್ ಅಂಡ್ ರಾಗ್ ಭೂಪ್ ಸೆಟ್ಟೋ ಮಿಶ್ರ ಛಾಪುತಾಳ.

ಇನ್ನೀಗ ಚಕ್ರವಾಕ ರಾಗ ಹಾಗೂ ರಾಗ್ ಅಹಿರ್ ಭೈರವ್ ಆದಿತಾಳ. ನೌ ರಾಗ್ ಚಕ್ರವಾಕ ಅಂಡ್ ರಾಗ್ ಅಹಿರ್ ಭೈರವ್ ಸೆಟ್ಟು ಆದಿತಾಳ.

ಇದುವರೆಗೂ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ ಕೇಳಿದಿರಿ. ಶುಭಾ ಸಂತೋಷ್ ಅವರಿಂದ ವೀಣಾ, ಪ್ರವೀಣ್ ಭಟ್ಟಾಚಾರ್ಯ ಅವರಿಂದ ಸಿತಾರ್. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತ್, ತಬ್ಲಾ ಸಾಥ್ ನೀಡಿದವರು ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಫ್ರಮ್ ಶುಭಾ ಸಂತೋಷ್ ಅಂಡ್ ಸಿತಾರ್ ಬೈ ಪ್ರಭೀರ್ ಭಟ್ಟಾಚಾರ್ಯ. ಅಕಂಪನಿಸ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್ ಅಂಡ್ ಆನ್ ದ ತಬ್ಲಾ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಎಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್ ರಾಗ್ ಭೀಮ್ಪಲಾಸ್ ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್ ಧೃತ್ ಏಕ್ ತಾಲ್ ದೈ ಪಿಯಾ ಬಿನ.
2: ಅಬ್ ಆಪ್ ಸುನೆಂಗೆ ಶ್ರೀ ಕುಮಾರ್ ಮರ್ಡೂರ್ ಕಾ ಗಾಯನ್ ರಾಗ್ ಭೀಮ್ಪಲಾಸ್ ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್ ಧೃತ್ ಏಕ್ ತಾಲ್ ದೈ ಪಿಯಾ ಬಿನಾ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀ ಅರುಣ್ ಮಹಾದೇವನ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್. ಮೊದಲಿಗೆ ನವರಾಗ ಮಾಲಿಕ ರಾಗದಲ್ಲಿ ವರ್ಣ ಆದಿತಾಳ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಕೃತಿ. ವೆಲ್ಕಮ್ ಟು ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಅರುಣ್ ಮಹಾದೇವನ್. He is accompanied on the violin by Vidwan Mysuru Ardayakar and on the mridangam by Sri M. Gururaj. In the beginning, let us listen to a Varna in Rag Navaraga Malika, composed by Patnam Subramanya Iyer, set to Aditala.

ಇನ್ನು ಮುಂದೆ ಕೇಳಿ ಅಡುಗಾರಾಧನಿ ಮನೋರಂಜನಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ನೌ ಲೆಟ್ ಅಸ್ ಲಿಸನ್ ಟು ಅಡುಗಾರಾಧನಿ, ಕಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಮನೋರಂಜನಿ ರಾಗ ಆದಿತಾಳ.

ಪ್ರಿಯ ಕೇಳುಗರೆ, ಶ್ರೀ ಅರುಣ್ ಮಹಾದೇವನ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಶ್ರೀ ಎಂ ಗುರುರಾಜ್. ಇನ್ನೀಗ ಕೇಳಿ ಸರಗುಣ ಪಾಲಿಂಪ. ಕೇದಾರ ಗೌಳರಾಗ ಆದಿತಾಳದಲ್ಲಿದೆ ಪೂಚಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಕೃತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಅರುಣ್ ಮಹಾದೇವನ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗಂ ಬೈ ಶ್ರೀ ಎಂ ಗುರುರಾಜ್. Continuing the concert, now let us listen to Saraguna Palimpa in Kedara Gaularaga, Aditala, composed by Poochi Srinivasa Iyengar.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ. ಯಮನ್ ಕಲ್ಯಾಣಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ ವ್ಯಾಸರಾಯರ ಕೃತಿ. ಕನ್ಕ್ಲೂಡಿಂಗ್ ದ ಕಾನ್ಸರ್ಟ್, ಶ್ರೀ ಅರುಣ್ ಮಹಾದೇವನ್ ನೌ ಪ್ರೆಸೆಂಟ್ಸ್ ಕೃಷ್ಣ ನೀ ಬೇಗನೆ ಬಾರೋ ಇನ್ ಯಮನ್ ಕಲ್ಯಾಣಿ ರಾಗ ಮಿಶ್ರ ಚಾಪುತಾಳ, ಕಂಪೋಸ್ಡ್ ಬೈ ಶ್ರೀ ವ್ಯಾಸರಾಯ.

ಇದುವರೆಗೂ ಶ್ರೀ ಅರುಣ್ ಮಹದೇವನ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಪಕ್ಕವಾದಿದಲ್ಲಿ ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಶ್ರೀ ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.